0: ನೊಸ್ಟಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ವೆಸಕ್ ಪೊಹೋದ ಸಂದ ಸೆವನೆ ಕೂರಗಲಿನ್ನೆನ ಸಿಲ್ಸುವನೆ ಬುದ್ಧುಗುಣ ಮುಮುನನ ವೆಸಕುದಾನಯ
2: ಪೂಜ್ಯ ವತರ ಕುಮುರೇ ಧಮ್ಮರತನ ಹಿಮಿಯನ್ಗೆ ಅನುಶಾಸಕತ್ವೇ
1: ನೇತ್ರಾಲೋಕ ವೆಸಕ್
2: ವೆಸಕ್ ಪೊಹೋದ ಶ್ವೇತ ಪೂಜಾ ಪಿಂಕಮ್ಮಾಲಾವ
1: ಉತ್ತಮ ಧಾತು ವಂದನಾವ
2: ವೆಸಕ್ ತೋರಣ
1: ಪಹನ್ ಕೋಡೋ
2: ಸದಹಗಿ
1: ಪಿನ್ ಸಿತಿನ್ ಪ್ರತಿಪತ್ತಿ ಪೂಜಾವನ್ಹಿ ಎದೇ ಸದಹಸಿತಿನ್ ಆಮಿಸ ಪೂಜಾ ದೆಕ ಕುಸಲ್ದಂ ವಡನ್ನಟ
2: ಕೂರಗಲ ನೇತ್ರಾಲೋಕ ವೆಸಕ್ ಕಲಾಪಯ
1: ವೆಸಕ್ ಪೊಹೋದ ಅಪಿ ಆಯಿತ್ ಕೂರಗಲಯಮು
3: ಕೂರಗಲತೇ ಪುತು ಪುತಟ ಎಕ್ವನ್ನ ಬಿಂದುವೈ ಹತ್ಸೇ ಹತ್ತೆ ಹತೈ ಹೆಟಹಯೈ ಹೆತ್ತೇವೈ ಹೆಟಹಯ ಅಂಕಯ ಅಮತನ್ನ
4: ಬೆತಿ ಬರದಾಯಕತ್ವಯ
5: ಅಲುತ್ ತನ ಕಾಡುಮ ಮಿಲಕ್ ಕಸಾಗಲ ಗ್ರೀನ್ ಸೂಪರ್ ಶಾಖಾ ಮಾತಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮಲ ಗನೆ ಮುಲ ಗಂಪುಲ ಕಸಾಗಲ ಸಮೂಹ ವ್ಯಾಪಾರ ವೆತಿನ್